abaye ba ye oba mpanyi John Mahama ba ye wudim se ayo nyam nyam asum kwa etu oba mpanyi fo no ayo nyam nyam ye wo wo mo a